ತೆಲುವಿನ ಮುದ್ದಿನ ಮಕ್ಕಳೇ, ಎ ತೀನೋ ಶಬ್ದ ದೇವಾರಯ್ಯ. ಚೆಲುವಿನ ಮುದ್ದಿನ ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಮನೆ ಮನೆಯ ಅಂಗಳದೆ ಅರಳಿರುವ ಹೂವುಗಳೇ, ಮನೆ ಮನೆಯ ಅಂಗಳದೆ ಅರಳಿರುವ ಹೂವುಗಳೇ, ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ, ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ. ಓ ತೆಲುವಿನ ಆ ಮುದ್ದಿನ, ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ. ಏ ಅತ್ತಯ್ಯ, ಕರ್ನಾಟಕ ಮೇ ಪಲ್ಲವಿ ಬೋಲ್ತೇ ಹೇ ಅಭಿ ಪಹಲಾ ಜೋ ಅಂತರ ಯಾ ಚರಣಂ ಹೈ ಉಸ್ಕಾ ಶಬ್ದ ಮೈ ಅಭಿ ಬೋಲುಂಗಾ. ತಂದೆ ತಾಯಿ ಹೇಳಿದ ರೀತಿ ನಡೆಯಲು ಬೇಕು, ತಂದೆ ತಾಯಿ ಹೇಳಿದ ರೀತಿ ನಡೆಯಲು ಬೇಕು, ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲು ಬೇಕು, ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲು ಬೇಕು, ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು, ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು, ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು, ತಿರುಗಿ ಸತ್ಯವ ಎಂದು ಪಾಲಿಸಬೇಕು, ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು, ಸತ್ಯವ ಎಂದು ಪಾಲಿಸಬೇಕು. ಊ ಚೆಲುವಿನ ಆ ಮುದ್ದಿನ, ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ. ದುಸ್ರ ಅಂತರ ಯಾ ದುಸ್ರ ಚರಣ. ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ, ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ, ಸೋಮಾರಿಯಾಗದೆ ಕೊಟ್ಟಿಹ ಕೆಲಸವ ತಪ್ಪದೆ ಮಾಡಿ, ಸೋಮಾರಿಯಾಗದೆ ಕೊಟ್ಟಿಹ ಕೆಲಸವ ತಪ್ಪದೆ ಮಾಡಿ. ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ, ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ. ಬೇಗವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಕೂಡಿ. ಫಿರ್ ಆಖರಿ ತೀನ್ ಶಬ್ದವನ್ನು

ಕ್ರೀಡದ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಗೂಡಿ, ಎಲ್ಲರೂ ಒಂದು ಗೂಡಿ. ಸರ್ ಆಸ್ತಾಯಿ ಯಹಾಂ ಭೀ ಗಾನಾ ಚಾಹಿಯೆ. ಅಭಿ ಇಸ್ ಗಾನೆ ಕೋ ಸುರ್ ಹಮ್ನೆ ರಖೇ ಹೈ ಕಾಲಾ ದೋ ಕರ್ನಾಟಕ ಮೇ ಬೋಲ್ತೆ ಹೈ ರೆಂಡರ ಕಟ್ಟ ಶ್ರುತಿ. ಯೇ ಗಾನಾ ಚತುಸ್ರ ಜಾತಿ ತಾಲ್ ಮೇ